ಯಥಾರ್ ಶಿಲ್ಪಿ ಅಂಕಿತ್ ತಿವಾರಿ, ಅವೇಂದ್ರ ಕುಮಾರ್ ಉಪಾಧ್ಯಾಯಂಕ ಗೀತರೆ ಸಂಗೀತ ದೇಚಂತೆ ಅಂಕಿತ್ ತಿವಾರಿ, ಕಥಾಚಿತ್ರ ರಾಯ್.

ನಿಂದ ಅಪಮಾನ ತ ಅನೇಕ ಪಾಯಿರಿ ದುನಿಯಾ ದಂಡರೆ ಕಳಂಕಿನಿ ಮೋಹೇವಿ ಆಸು ಜತೆ ಝಡ ಬನ್ಯ ಆಉ ಡರಿವಿ ನಿಜಮ ଆସୁ ଯେତେ ଝଡ଼ ବନ୍ୟା ଆଉ ଡରିବି ନିଜମ ଭଲ ପାଇ ମୁଁ କିଛି ପାପ କରିନି।